wasam na meke wa wo tie me me se erade ani onyam betati o efri wo tie ye ko am ewi ase nyina e beti wo wa dance ye e be se no na mo living a testimony.